ಕಾವುಬ ಲೈಟ್ರಬ ತೈಬಂಗಿ ಥವಾಯ್ನ ನಂಗಿ ಮಿಲ್ದೇನ್ಬು ಸೋಂಜರಿಗೆ ಬೈತರಣಿ ತುರೆಲ್ಗಿ ಪಾಕ್ಲಬ ಇಪಾಕ್ತ ಖುತ್ತನ ಉಪಾಯ್ದುನ ಚುಂಬಿಯು ಹಿಮಾಯ್ದು ತೈಬಂಗ್ಬು ಲಾನ್ಬಿರಿಬ ಶ್ರೀಹರಿ.

ಖುದೋಗಿ ಅನಿಸುವುದ ಪೂಜರಗ್ಲಿ. ಅಯ್ಯನ ಐಬು ಖಂಗ್ಜಬದಗಿ ಮಾನ ಐಬು ಖಂಗ್ಬನ ಹೆಲಂನಬೋಯ್. ಅಚಿಕ್ಪ ಅಹಿಂ ಖುದಿಂಗ್ನ ಹೇಳಿ ಪುಕ್ನಿಂಗ್ ಅಮದಿ ವಾಖಲ್ನ ಮಕಾಲಾಮ್ನ ಮಾಗಿ ವಾಖಲ್ ಖಂಡಸು ಕನಾನಸು ಇನ್ಸಲ್ಲಕ್ಪ ನತ್ತೆ ಅದುಬು ಖಂಗ್ದೆ ಅಚಿಕ್ಪ ಹಾಯ್ಬಸಿಗ ಮಾಗ ಕರಿ ಮರಿಬು ಲೈನವ ಖುದೋಲ್ ತಮ್ಜೆಗದೋರಿ ಬೈಸೈ ಅಸಿ ಅಹಿಂ ಮಾಗಿ ಹಾಯ್ನ ಸೇಹೌಬ ಸುರ್ಮಾ ಚನುಗಿ ಖೊಂಜಲ್ದ ಪರೇಸ್ ಲೈಶ್ರಮ ಸೇರೆಂಗ್ಬ ಅಮದಿ ವಿಶೋ ಚನಂಬಂನ ಸೇರಾಂಗ್ಬ ಇಸೈನಿ.

0: ಹಿರು ಸುಹಿ ನಾವು ಒಂದು ನ ಹೀರಾಗ ಓ ಹೀರಾಗ ಓ ಹಿರು ಸುಹಿ ನಾವು ಒಂದು ನ ಹೀರಾಗ ಓ ಹೀರಾಗ ಓ
1: ꯑꯩꯈꯣꯏꯒꯤ ꯃꯩꯇꯩ ꯄꯥꯡꯒꯜꯒꯤ ꯐꯣꯛ ꯁꯣꯡ ꯑꯃꯁꯨ ꯑꯩꯈꯣꯏ ꯇꯥꯕꯤꯔꯨꯕꯁꯤꯡꯗꯁꯨ ꯇꯥꯟꯕꯤꯔꯤ ꯅꯤꯡꯊꯝ ꯊꯥꯡꯖꯝ ꯑꯩꯈꯣꯏ ꯊꯧꯔꯝ ꯁꯤꯜꯂ ꯁꯤꯜꯂꯛꯄꯣꯏꯅ ꯃꯅꯤꯄꯨꯔꯒꯤ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯗ ꯍꯧꯒꯠꯂꯛꯂꯤꯕ ꯑꯥꯔꯇꯤꯁꯁꯤꯡ ꯑꯁꯤꯗ ꯀꯔꯤ ꯋꯥꯐꯝ ꯊꯝꯕꯤꯅꯤꯡꯉꯤ? ꯑꯔꯣꯏꯕ ꯑꯣꯏꯅ ꯊꯝꯕꯤꯌꯨ.
0: ꯍꯧꯒꯠꯂꯛꯂꯤꯕ ꯑꯥꯔꯇꯤꯁꯁꯤꯡꯁꯤꯗ ꯑꯩꯅ ꯍꯥꯏꯖꯅꯤꯡꯕꯗꯤ ꯏꯁꯩ ꯀꯂꯥ ꯑꯁꯤꯗ ꯈꯣꯡ ꯊꯥꯡꯖꯤꯟꯕꯤꯔꯛꯑꯒꯗꯤ ꯃꯔꯤꯛ ꯆꯨꯝꯅ ꯑꯣꯖꯥꯗꯒꯤ ꯂꯧꯍꯧꯕ ꯌꯥꯕ ꯂꯧꯍꯧꯕꯤꯔꯒ ꯐꯖꯅ